ಶ್ರೋತಬಂಧು ಕಾರ್ಯಕ್ರಮ ಆರಂಭಿಸೋಣಂತು. ಭುವನೇಶ್ವರಿ ಮಿಶ್ರಂಕ ಕಂಠರಿ ಉದಯ ಭಾನು ಓಡಿಯಾ ಚಳಚ್ಚಿತ್ರರ ಗೀತಟಿಗೂ ಜಯ ಸಂತೋಷಿಮಾ.